0: ಠಮ ಠಮ ಠಮ ಠಮ ಠಮರೂತರ ಗೋಲಭಂಡರಿ ಪರಮೇಶ್ವರ
1: ಗೋಲಭಂಡರಿ ಪರಮೇಶ್ವರ
0: ಹರಬಂಬಂ ಹರಬಂಬಂ ಹೇ ದಿಗಂಬರ
1: ಹರಬಂಬಂ ಹರಬಂಬಂ ಹೇ ದಿಗಂಬರ
0: ಹರಬಂಬ

0: ಡಮ ಡಮ ಡಮ ಡಮ ಡಮ ಡಮ ಡಮರೂ ಧರ ಗೋಲ ಭಂಡರಿ ಪರಮೇಶ್ವರ
1: ಗೋಲ ಭಂಡರಿ ಪರಮೇಶ್ವರ
0: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
1: ಹರ ಬಂಬಂ ಹರ ಬಂಬಂ ಹೇ ದಿಗಂಬರ
0: ಹರ ಬಂಬಂ

0: ಸರಿ ಧರಿ ನಿಧ ನಿಧ ಧನಿ ಧನಿ ಮದ ಮದ ಗಮ ಗಮ ಮದ ಮದ ಧನಿ ಧನಿ ನಿಧ ನಿಧ ಧರಿ ಗಮರಿ ಗದರಿ ಗರಿ ನಿಧ ನಿಧ ಮ ಗಮದ ನಿಧ
1: ಮಗರಿ ಧನಿ ರಮ ಗಮದ ನಿಧ
0: ಮಗರಿ ಧನಿ ರಮ ಗಮದ ನಿಧ
1: ಸರಿ ಸರಿ ಗಮ